ಅಲ್ಲವೋ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಎಸ್ ನೋ ಮಚ್ಚಾಕ್ಕೆ ಗಿಟ್ಟ ಪಿಟ್ಟ ಕಾಶೋರುವೋ ಚುಡಾ ಹಿಲ್ಲೆ ಬಾಹರೇಕೋ ಬೆಹೆಸ್ಪದೆ ತಾವು ಜೋರ್ಗೆ ನೋ ನೋ ನೋ ಮಿಲಾಡ್ ಬೇಕು ಸೋರ್ ಛೋಡ್ ದೋ ಬೆಹೆಸ್ಪದೆ ತಾವು ಜೋರ್ಗೆ ಕಹೆ ಕ ಜಜ್ ಆರ್ಡರ್ ಸುನೋ ಆರ್ಡರ್ ಆರ್ಡರ್